nene ye na woma idire nene vuda go so bebe be ye ye na woma daga ubara ho muna degure bo gra ubara ho daga ro gra wo